ಭೂತಾಚೂತ ಮತಂಗನ ಗಾಧಪ್ಯಾದ ನಾದಗತಂಗನ ಖೇದ ಭೇದ ಛೇದ ನರಂಗ ಜಯ ಚಾರ್ ಚತುರ್ದೇ ಚಕ್ರ ಫಿರಂಗ ಜಯರಾಗ ನರಂಗ ನರೇಖ ರುಗಂ ಜಯ ಸೋಗ ನ ಭೋಗ ನ ಜೋಗ ಜುಗಂ ಭುವ ಭಂಜನ ಕಂಜನ ಆದಶರಂಗ ಜಯ ಬಂತತ ದೇವ ದೇವ ನರಂಗ ಗಣ ಕಿನ್ನರ ಜಾಛ ಭುಜಂಗರ ಚೇಮಣ ಮಾಣಕ ಮೋತಿ ಲಾಲ ಸುಚೇಯನ ಭಂಜ ಪ್ರಭಾನ ಗಂಜ ಪ್ರತಂ ಜಯ ಪಾರ್ನ ಪಾವತ ಪೂರ ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ